ಆಕಾಶವಾಣಿ ಇಂಫಾಲ್. ಗಸಿ ಲಂಗ್ಬಲ್ಗಿ ತರಾಮಥೊಯ್ನಿ ಪಾನ್ಬ ಸಕಾಪ್ತ ಲಿಸಿಂಗ್ ಅಮಗ ಚಮಾಪನ್ ನಿಫುನಿಪಾನ್ ಲೈಪಾಕ್ ಪೊಕ್ಪ ನುಮಿತ್ ಸೆಪ್ಟೆಂಬರ್ಗಿ ತಾಂಗ್ ಕುನ್ನಿಥೊಯ್ ಇಂಗ್ ಲಿಸಿಂಗ್ ಅನಿ ಕುಂತರುಗ್ ಅಯ್ಯುಕಿ ಪುಂಗ್ ಮಂಗ ಮಖಾಯ್ ತಾಕಿಬಗ ಲೊಯ್ನನ ಆಕಾಶವಾಣಿ ಇಂಫಾಲ್ಗಿ ಎಫ್ ಎಂ ಸಂಗೈ ಚಾನೆಲ್ಗಿ ಥೌರಂ ಸಂದೊಕ್ಪ ಹೌಜರಿ ಸಂದೊಕ್ಚರಿಬ ಮೆಗಾ ಹರ್ಷ್ ಚಾಮಗ ಹುಂ ದಸ್ಮಿಕ್ ಮಂಗ ಥೌರಂ ತಾಬಿರಿಬ ಪುಂನಮಕ್ಪು ತರಾಮ್ ನೌಕ್ಚರಿ ಖುರುಂಚರಿ.

ಆಕಾಶವಾಣಿ ಇಂಫಾಲ್. ಹೌಸಿ ಗಸಿಗಿ ಸಂಗೈ ಚಾನೆಲ್ ದ ಥಮ್ಜರಿಬ ಥೌರಂ ಸಿಂಗ್ ಮ್ಯಾಮ್ಗೆ ಮಫಮ್ ದ ಸಂಲಪ್ನ ನಿಂಗ್ಸಿಂಗ್ ಜರಿ. ಅಯುಕ್ ಪುಂಗ್ ತರುಕ್ ಮಿನಿಟ್ ಕುನ್ ಮಂಗಾ ಚಟ್ಪ ಮತಂ ದ ಥಮ್ಜರಿ ಮತಂ ಇಸೈ ಪುಂಗ್ ತರುಕ್ ಮಿನಿಟ್ ನಿಫು.

0: ngasigi na chomda tabirasi, electric circuit amada microscopic quantum, mechanical tunneling amusung, energy quantization puthok pagidamag kum inglisingani kun mga gi physics ki Nobel Prize pangkiba hayriba hiramasigi matangda Dr. Angom Dilip Kumar, Professor, Department of Physics, Manipur University ga unaduna wariwatai shaba. Unabigadaba madi thawram puthokpa Rai Chanda Jingtham, thawram lanthokpigadabi Sangita Namairakpam.
1: Lanthok Jari, Science Magazine, Ngasigi Thawram de Thamzari, Electric Circuit Amada, Macroscopic Quantum Mechanical Tunneling Amasung, Energy Quantization Puthopagi Dama Kumli Singani Kudmangage, Physics K, Nobel Prize Haiwa Hiram Sida, Manipur University Imphal Ge, Department of Physics Da, Professor Oiriba, Dr. Angom Dilip Kumar Ga, Aikwegi Mihut, Rai Chanda Chingtham Ga Unadunawari Saba.
2: ngasibu puduna luxury science magazine electric circuit amada macroscopic quantum mechanical tunneling amusung energy quantization puthokibigidama kumlisingani kunmanga ge physics ge nobel prize haibe hiram sida khana nenenaba akashvani phalki studio da lengsinduna labiraba professor angom dilikumar bu aham waktada ikai khumna jibgaloinana taram lokcheri
3: thagaseri raichan amusung tabiriba myam dingsu khurumjeri
2: kumlisingani kunmanga seuja united nations da international year of quantum science amsu quantum technology haidnos pangthokdena laiyoja yamna matangsa ba haiga Nobel Prize, Hajabatari, Nobel Prize, you feel Marimangada Dumlay, Aduga, Nasi, Kanagazi, physics, and you. Nobel Prize, physics issue, Matang Matamsi, Sana Bahaitari, Kumising, Kumangas issue, Kessel, Euro Quantum Science, Layapa, Aduga Chapmanana, Nobel Prize, physics, Quantum, Marili Nobel Sita, Piriponiza. Maru in the physics, Lamsita, scientists, Om Hajabatari, John Clark, Adegi, Michael Devore, Aduga, John M. Martinez, Hyber, scientists, Om Sita, Nobel Prize, physics, Piba Matamda, Nobel Committee, Makuina Quarto was used. For the discovery of microscopic quantum mechanical tunneling and energy quantization in electric circuit, hai bisida news a. Aduna laksaningi ba wafam si physics ki sida Nobel Prize phangna ba entry tawri ba sidi sa physics ki lam sida su anga ba phangna news yam yam. Aduga quantum si ki magi maru hoi ba si khalla kanda Nobel Committee na su paper ni. Aduna kari kita mukta sa Nobel Prize physics sida quantum ga mari le ne ba sida pire ino na hai ba si sigi matang salam namtang tham news a.
3: Hoi, hajiki hariba moi ahom asina nobel prize phangi ji quantum mechanics ki da microscopic tunneling hari akena chumna mayam na khanaba da quantum mechanics hari ga di yamna pikpa min na ubangam da ba khudna thengbangam da ba aduguma posak sing da quantum mechanical gi oiba sagong adegi matauji uyene thajine chumje chumi hajiki hariba moi gi ahom jidang sai gi quantum mechanics ki da microscopic tunneling da pi bagi maram di karina oigani hariba da hajiki matam jida akena quantum mechanics si sinaraga tawbya ba amasung quantum mechanics ta yumpham oiraga sabya ba collision maji hoji yam machine yamle samna harabda koi quantum science and technology and hoji si thole tongan ba hirama moina thijin unjin bagi adu moina tawgirwa experiments inga si digina charana chahi ni phugi mangda tawgibani moina di matamadu da quantum mechanics si gi maru oiba kari noina thijin laga tawgibani adu hoji ta di moina thijin gibaduna maduda yumpham oiraga sabya ba khuju collision ba ಯೋವನೆ ಸಿನಬಯಾಗದವ ಅದು ಮಕ್ಕೆ ಆಮಲೆ ಅರ್ಪಸಿದ ಮೊಯಿನಾ ಜೈನಿ ಫುಗಿ ಮಮಾಂಗದ ತೌಗಿಬದು ಕ್ಯಾಗಿ ಮತಿಕ್ ಮರುಗೋಯ್ ಅಮಸುಂ ಮದುದಕಿ ಮಕಾತಾನ ತಿಜಿನ ಉಂಜಿಮ್ರಗಿ ತವಕ್ತ ಕುಮಾಂಗ್ ಚೌಸಿನ ಬಮತಮದ ಕರಿ ಕರಿ ದೆ ಸಿನಬಯಾಯ್ ಹೈಬದು ಹೊಯರಗ ಮದುನ ಮರು ಯಾಮನ ಮರುಗೋಯ್ ಬನಿ ಹೈಬಸಿ ಖಂಗಿ ಬೋಯನ ಪೀಬನೆ ಹೈಬಲೋಯಾಯ್
2: ಅಸನ ಸುಮರುಗೋಯ್ನ ಅಕೈ ಕ್ವಾಂಟಮ್ ಫಿಸಿಕ್ಸ್ ಕಿ ಮಾಗಿ ತೌಬಂಗ ಮಸಿಂ ಹೌಜಿಕ್ ಲೈಬ ಅಕೈ ಗಿ ಸಖುಪಗಿ ಕುಂಥಾಂಗ್ ಸಿದ ಕ್ವಾಂಟಮ್ ಗಿ ಮಾಗಿ ಡಿಸ್ಕವರಿ ಸಿಂಗ್ ಸಿನಾ ಹೇನನ ಲೋನೆ ಇಂಪ್ಲಿಮೆಂಟ್ ರೋ ಪಸಿದನೆ ನ ತಂಬಿರು ವಹೌದು ಕೋಯ್ನ ಅದ ಲಕ್ಷಣಿಗೆ ಸಿ ಇರೋಂದ ಕ್ವಾಂಟಮ್ ಫಿಸಿಕ್ಸ್ ಗೆ ಖಂಗದಬ ಅಕೈ ಗುಂಬ ಲೇಮೆನ್ ಅಮದು ಅಕೈ ಇರೋಂದ ಕ್ವಾಂಟಮ್ ಜೆ ಕಮಾನ ದಿ ಬಂತೌ ದಗೆ ಸಾ ಸಿಂತಂ ಹನ ತಾಪಿಯೋ ಜಾ
3: ಮಸಿದ ಅಕೈ ನ ಹೈವಿ ಅಬಜಿ ಕೋಯ್ನ ನೋಂ ಮಗಿ ಅಕೈ ಗೆ ಅಕೋಯ್ ಬದ ಲೈರಿಬ ಪೋಟ್ ಸಿಂಗ್ ಸಿಗಿ ಜಿದ ಅಕೈ ನ ನೋಂ ಮದ ಥೇನರಿಬ ಸಿಗ ಅದುಗ ಕ್ವಾಂಟಮ್ ಮೆಕಾನಿಕ್ಸ್ ಹೈ ಬಿಸಿನ ಕೈ ನೋ ಹೈ ಬಿಸಿದ ಚರಕ್ ನ ಹೈ ಬತಾರ ಗದಿ ಅಕೈ ನ ಊರಿಬ ಅಕೈ ನ ಪೈ ಬ ಗಮಿ ಬ ನಟ ಕುಟ್ ನ ಥೇಂಗ್ ಬ ಗಂ ಬ ಅಕೋಯ್ ಬದ ಲೈರಿಬ ಪೋಟ್ ಸಿಂಗ್ ಜಿಗಿ ಮಾಗಿ ಮೋಂ ಮತೋ ಹೈ ತಾರ ಗದಿ ಅರುಂಬ ಕ್ಯಾಮ್ ಸೌಬ ಕ್ಯಾಮ್ ಪಿಕ್ ಬ ಹೈಬನ ಚಿಂಗ್ ಬಜಿ ಅನಿ ಗ ಒಯಿಬಿ ಯೈ ಅನಿ ಗ ತಂ ಖನ್ ಬ ಮತಂದ ಅದು ಕ್ವಾಂಟಮ್ ಮೆಕಾನಿಕ್ಸ್ ಇಸ್ ದ ಲಾಕ್ತಾರ ಗದಿ ಕರಿನ ಹೈಬ ಮತಂದ ಯಾಮ್ ನ ಪಿ ಅವ ಪೋಟ್ ದಿ ಅಟೋಮ ಮಗಿ ಎಲೆಕ್ಟ್ರಾನ್ ಮ ಹೈಗತ ಎಲೆಕ್ಟ್ರಾನ್ ಮ ಜೆ ಕ್ಯಾಮ್ ಯಾ ಪಿ ಗ ದೇ ನಟ್ರ ಅಟೋಮ ಮ ಜೆ ಕ್ಯಾಮ್ ಪಿಕ್ ಅಗೆ ಹೈಬ ಮತಂದ ಅಕೈನ ಮಿಯೋ ಬಗೆ ಸಮನಾ ಮ ಜಿ ಲೌರ ಗ ಸಮನಾ ಜಿ ತಂ ಹೈತಾ ಥೋ ತಂ ಕೈತಾ ರಿ macet macet hai tar macet ani lauraga macet ani ji thengna handa bida marakta insulator habidi current phawungam do pochakama gana yamna pana hai dokna laga ani ji hoji ge hai ba kunjina ba to budabu marak sida hoji ki apa ba insulator jina le ala matan se kamai to gebo masi gi ji akoi gi Brian Josephson ne na scientist ma 1973 da Nobel Prize fungi mana putu mani others mani le visit kamai to gebo hoji ki Cooper Pair is a superconductor. Amadagi atupa amada as I insulator is a foul set lab. Aduga current toy. See, Zina, a queen a carica, forget that microscopic tunneling. Idi, as I give electronamagi pumba, electron and yipumba, pumba, pumba, and toba. The widow microscopic high visibility come to give as I give pull up superconductor one, the superconductor two, high visit uneasy the yawri bang as I give electron yipumba zinze. Amato is a sogung the Daniel Toro quieter. Amadagi, amad power is a bit. Massibunia microscopic. Tunneling, I twist. Other Gosiki, Rajandana, heavy give electric circuit, condensation, giduma, I couldamina, quigi, matang happitang, panjerake. I the aquina sum, quen egging, but the natural aquina dum tenger of among the Mazi, aqua English tagan, and alozini, tangdom of Hagadra, natraga, adubai. Aquina towel zoom, busi, mayam, ha, kindly in panzava, kumayumamani. Towel zoom, bada, mine round, ama lady in Kalasi. Round Namazida, Sagin, Pamsama, no Pimsama, adventure of Pumba, Pumba. Bakteri leh itu orang eh, ada mai cung bagi mohon sida makhl mai nam liang bagi mohon si makhl ani ni ane lawi eh, amana round sida round sida bagi ama, atau apa mana round sida mai si kudke samna bini na kud na hai bagi, adegi kongi jagoi kute ayatra, si gumpa, ada mai si movement si ani ni amana tauri si, amana round sida ama, adegi amana mai si konga kudke ki hai ba amasun kute, ada aku ni electrons ki gumpa dah laktar ke dis, mai atau orang mana round sida lisi na mai si na current ni hai betar, adegi mai si Tabel song bagi kong gi, ame song kudki kudek tu bana aku phase hai betar. Adanya aku ini nang asai superconductor ama ka, adegi superconductor ani log hiu betam dah moyz gi atau apa bagi sakta hai gitra. Amana kaya gitu phase isi hiu tuan. Adanya nang asai ki tabel song bagi round jeda moyz gi cah mana hinggal lezia. Nupamsa nupimsa round jeda yar ismu je pungba pungba.

0: ꯁꯤꯁꯨ ꯑꯩꯈꯣꯏꯒꯤ ꯍꯧꯖꯤꯛꯀꯤ ꯍꯥꯏꯕ ꯔꯥꯏꯆꯟꯗ꯭ꯔꯅ ꯍꯥꯏꯕꯤꯔꯤꯕ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯇ ꯌꯥꯝꯅ ꯄꯣꯠ ꯑꯃꯒꯤ ꯂꯩꯐꯝꯁꯦ ꯌꯥꯝꯅ ꯆꯨꯝꯃꯦ ꯍꯥꯏꯕꯗꯤ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑꯩꯈꯣꯏꯒꯤ ꯑꯦꯅꯤ ꯃꯐꯝ ꯑꯃꯗ ꯑꯩꯈꯣꯏꯒꯤ ꯂꯣꯀꯦꯁꯟ ꯑꯃꯗ ꯑꯗꯨꯝ ꯆꯠꯄ ꯌꯥꯏ ꯑꯗꯨꯒ ꯑꯩꯈꯣꯏꯒꯤ ꯖꯤ ꯄꯤ ꯑꯦꯁꯁꯦ ꯑ
1: 그게 워클론즈 비나리 여자 하이브리드 유럽 된 거 사기 관텀기 리서치드 펀딩 세속에 다들 그러자 만 또 원은 못 봐 마기 스판스 야슈마팅 거 사기 서울 뿐이노자 마르마시노자 아 그게 레박시드수 아 그 사콧 레박싱시드 동네리버 그 관텀기 리서치드자 아 그 인디아도 수카리카리 동네리기여자 아도가 코이나 카리카리 로브야리 코이나 도고도부시 카다이 보도부야리 하도자 아 그땅 담비르모자
0: 또 레박싱데디 아 그게 제 지진 놈지 메타박시다 카람바다 타우리게 마탐다 아 그 아티피셜 인텔리전스 아마송 quantum sciences sida yam bazina tawri kudam wain hara bada akwain su pao si sing da mayam na paa abadu su thing na biram gani haji akwai ki whole world quite ki chauva companies kari no haiwa tam da NVIDIA hai na amale NVIDIA ji kari ki no kari ki su chauva no hai tara gati moine saaba akwai ki computer ki chip si artificial intelligence ta tijinam jin bada si sinne ಅದಮೋಜನ ಕ್ವೈದಗಿ ಚಾವೈ ಅದಗ ತುಂಗದಜು ಮಾಗಿ ಕಂಪನಿ ಜಿ ಗ್ರೋತ್ ಹೈಬಿದಿ ಐನಿಸಿ ಪದಕ್ಷವಿ ಮರಂದಿ ಮಯಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದಾ ತಿಜಿನ್ ಹುಂಜಿನ್ ಬಾ ಅಮಜು ಮುಂಸು ಮಸಿಗಿ ಸಿನ ಬಂಜೆ ಅದಗಿ ಮತಿಕ್ಲೈ ಅದಗ ಅಕ್ಕಿ ಇಂಡಿಯಾದ ಲಾಗದಿ ಅತೋಪಲಂದ ಕ್ವಾಂಟಮ್ ಕಂಪ್ಯೂಟರ್ಸ್ ಕ್ವಾಂಟಮ್ ಇನ್ಫಾರ್ಮೇಶನ್ ಗಿ ಮತಾಂಗ ದಾ ತಿಜಿನ್ ಹುಂಜಿನ್ ಬಗುಮ್ನಾ ಇಂಡಿಯಾಗಿ ಜು ನ್ಯಾಷನಲ್ ಸೈನ್ಸ್ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಏನ ಅಮಲೆ ಮಸಿದ ಪೈಸಾಜಿ ಕರೋಡ್ ಲಿಸಿಂಗ್ ಕೆ ಅಮುಕ್ ಥಾದರ ಲೈರೆ ಅದನ ಅಕ್ಕಿ ತುಂಗ ಹೌರಕ್ಲಿಬಾ ನಹಾ ಸಿಂಗ್ ಮಣಿಪುರ ಕೀಸು ಮಹಿರೋ ಜಿಂಗ್ ನ ಸಿಗುಂ ಬಾ ಅಕ್ಕಿ ಇಂಡಿಯಾಗಿ ಅಕ್ಕಿ ಮಿಷನ್ ಆಗಿದ್ರ ಅಕ್ಕಿ ಅಮ ಲೈಬಿನ ಸೈಂಟಿಫಿಕ್ ಮಿಷನ್ ಅಮ ಲೈಬಿನ ಮಸಿದ ಅದು ಮೀಡಿಯಂಗ್ ತಾಬಿ ಆಯ್ ಸಿಗಿ ಅನಂಬದಿ ಕರಿದ ಒಗನಿ ಹಬದ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಜಿಗಿ ಕ್ವಾಂಟಮ್ ಕಂಪ್ಯೂಟರ್ ಅಮ ಸಾಬದ ಮಾಗಿ ಮನುಂಗ್ದ ಯಾವಗದಿರುವ ಪೊತ್ಸಾ ಕ್ಯಾಮುಕ್ ಲೈ ಅದಗಿ ಕ್ವಾಂಟಮ್ ಕಂಪ್ಯೂಟರ್ ಯಾವಗದವ ಕರಂಬ ಕ್ವಾಂಟಮ್ ಸಿಸ್ಟಮ್ ನೋ ಹಾಯುವುದ ಒಯ್ತೋಕ್ಬ ಯಾವ ಕ್ಯಾಮಜ ಲೈ ಸಿಗಿ ಹಿರಂ ಕುದಿಂಗ್ ಮಾಕ್ಸಿದ ತಿಜಿನ್ ಹುಂಜಿನಬಗಿದ್ದ ಅಕ್ಕಿ ಇಂಡಿಯಾ ಗವರ್ಮೆಂಟ್ನ ಪೈಸಾ ಥಾದೈ ಅಮಸುಂ ಇಂಡಿಯಾಗಿ ಮಫಮ ಮಫಮ್ದ ಲೈರಿವ ಮಹೇ ಕೋಲ್ ಸಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿ ಒಮ್ಮೆ ಅಂದ ಪಿಸ ಕ್ಯಾ ಥಾದರಗ ರಿಸರ್ಚ್ ತೋರಿಪ ಮ್ಯಾಮದ ಪ್ರೊಜೆಕ್ಟ್ ಕುಮರಿಸ್ ಪೀಥರಿ
1: ಲೋಶಲಕ್ಪದೋಜಾ ಅಕ್ಕೊಯ್ ಮ್ಯಾಪದ ಮರ ಖಂಗರಿಯೋಜಾ ಕುಮ್ನಿ ಸಿಂಗಿ ಕುನ್ ಮಂಗಾಸಿ ಸು ಕ್ರಸಲ್ ಯರ ಕ್ವಾಂಟಮ್ ಸೈನ್ಸ್ ಲೈರಪ ಅದುಗ ಚಕ್ ಮನನ ನೋಬೆಲ್ ಪ್ರೈಸ್ ಫಿಸಿಕ್ಸ್ ಸು ಕ್ವಾಂಟಮ್ ಗ ಮರಿ ಲೈನಬ ಸಿದ ಪಿರಕ್ ಪನಿಯೋಜಾ ಅದು ಮೈಂಡ್ ತೋಗ್ ದನ ಉಜನ ಸು ಮಮಂಗ ಅಕ್ಕೊಯ್ ತಪಿಲಿಬ ಅಕ್ಕೊಯ್ ಗಿ ಕ್ವಾಂಟಮ್ ಗ ಎಐ ಗ ಗಿ ಪುಲಕ್ಪ ಅದಗಿ ಕ್ವಾಂಟಮ್ ಗಿ ಇಂಟರ್ನೆಟ್ ಗಿ ಕ್ವಾಂಟಮ್ ಇನ್ಕ್ಯುಬೇಷನ್ ಗಿ ತುಂಗ್ ದ ಲಾಕದೋರಿಬ ಅಕ್ಕೊಯ್ ಗಿ ಕಂಪ್ರೊಮೈಸ್ ತೋಕದಬ ಸ್ಟೇಟ್ ಅದಗಿ ಇಂಗಸಗಿ ಯುರೋಪ್ ತ ಇಂಗಸಗಿ ಕ್ವಾಂಟಮ್ ಗಿ ಸಿನ ಹೆಂಗಲಪ ಎಐ ಸ ಹಂದ್ರಪ ಮಯಾಮ್ ದ ಪ್ರಮುಕ್ ತ ಯೇಂಗ್ ಉರಗೋಜಾ ಅಕ್ಕೊಯ್ ಗಿ ತುಂಗ್ ದ ಹೌರಿ ಇಬ ꯑꯩꯈꯣꯏ ꯅꯍꯥꯁꯤꯡ ꯑꯗꯨꯒ ꯑꯩꯈꯣꯏꯒꯤ ꯃꯅꯤꯄꯨꯔꯒꯤ ꯑꯩꯈꯣꯏꯒꯤ ꯒꯣꯔꯃꯦꯟꯁꯤꯡ ꯑꯃꯁꯨꯡ ꯁ꯭ꯇꯦꯛ ꯍꯣꯜꯗꯔꯁꯤꯡꯁꯤꯅ ꯑꯣꯖꯥ ꯍꯧꯖꯤꯛꯀꯤ ꯍꯥꯏꯔꯤꯕ ꯑꯩꯈꯣꯏꯒꯤ ꯅꯦꯁꯅꯦꯜ ꯀ꯭ꯋꯥꯟꯇꯝ ꯃꯤꯁꯟꯁꯤꯡꯗꯒꯤ ꯑꯣꯖꯥ ꯑꯩꯈꯣꯏꯅ ꯀꯔꯤ ꯇꯧꯕ ꯌꯥꯏ ꯍꯥꯏꯗꯣ ꯑꯣꯖꯥ ꯅꯣꯏꯗ ꯈꯤꯇꯪ ꯇꯦꯟꯇꯪ ꯊꯝꯕꯤꯔꯣ ꯑꯣꯖꯥ
0: ꯑꯩꯈꯣꯏꯅ ꯍꯧꯖꯤꯛ ꯇꯧꯕ ꯌꯥꯕꯁꯤ ꯁꯤꯒꯨꯝꯕ ꯀ꯭ꯋꯥꯟꯇꯝ ꯀꯝꯄ꯭ꯌꯨꯇꯔ ꯀ꯭ꯋꯥꯟꯇꯝ ꯏꯟꯐꯣꯔꯃꯦꯁꯟ ꯍꯥꯏꯕꯗ ꯆꯪꯒꯗꯧꯕꯁꯦ ꯑꯇꯩ ꯁꯥꯏꯟꯁꯀꯤ ꯍꯤꯔꯝꯒꯨꯝꯅ ꯃꯁꯤꯗ ꯑꯩꯈꯣꯏꯒꯤ ꯆꯦ ꯀꯣꯂꯣꯝ ꯄꯥꯏꯔꯒ ꯍꯣꯠꯄ ꯌꯥꯕꯒꯤ ꯁꯔꯨꯛ ꯑꯃ ꯑꯗꯒꯤ ꯑꯩꯈꯣꯏꯅ ꯂꯦꯕꯣꯔꯦꯇꯔꯤꯗ ꯆꯪꯉꯒ ꯂꯥꯏꯒꯨꯝꯕ ꯁꯥꯕ ꯁꯦꯝꯕ ꯑꯗꯨꯒꯨꯝꯕꯒꯤ ꯑꯃ ꯑꯗꯨꯒ ꯍꯧꯖꯤꯛꯀꯤ ꯑꯍꯥꯟꯕꯒꯤ ꯆꯦ ꯀꯣꯂꯣꯝ ꯄꯥꯏꯔꯒ ꯍꯣꯠꯄ ꯇꯧꯕ ꯌꯥꯕ ꯁꯤꯒꯨꯝꯕꯁꯤꯗꯤ ꯃꯐꯝ ꯍꯥꯏꯕ ꯂꯩꯇꯦ ꯃꯇꯝ ꯍꯥꯏꯕ ꯂꯩꯇꯦ ꯑꯩꯈꯣꯏꯒꯤ ꯃꯅꯤꯄꯨꯔꯒꯤ ꯃꯍꯩꯔꯣꯏꯁꯤꯡꯁꯨ ꯁꯤꯒꯨꯝꯕꯒꯤ ꯍꯤꯔꯝꯗ ꯊꯣꯏꯗꯣꯛꯅ ꯅꯣꯞꯇꯦ ꯍꯧꯖꯤꯛꯀꯤ ꯑꯩꯈꯣꯏ ꯐꯤꯖꯤꯛꯁ ꯇꯥꯏꯔꯒꯅ ꯊꯤꯑꯣꯔꯤꯀꯦꯜ ꯐꯤꯖꯤꯛ ꯑꯗꯨꯝ ꯂꯩ ꯁꯤꯗꯁꯨ ꯀ꯭ꯋꯥꯟꯇꯝ ꯏꯟꯐꯣꯔꯃꯦꯁꯟ ꯀ꯭ꯋꯥꯟꯇꯝ ꯏꯟꯐꯣꯔꯃꯦꯁꯟ ꯁꯥꯏꯟꯁꯇ ꯑꯗꯨꯝ ꯊꯤꯖꯤꯟ ꯍꯨꯝꯖꯤꯟꯕ ꯌꯥꯏ ꯑꯗꯒꯤ ꯍꯧꯖꯤꯛꯀꯤ ꯑꯅꯤꯁꯨꯕꯗ ꯑꯦꯛꯁꯄꯦꯔꯤꯃꯦꯟꯇꯦꯜ ꯍꯥꯏꯕ ꯇꯥꯔꯦ ꯍꯥꯏꯗꯤ ꯂꯦꯕꯣꯔꯦꯇꯔꯤꯗ ꯆꯪꯉꯒ ꯑꯩꯈꯣꯏꯒꯤ ꯁꯥꯒꯗꯕ ꯁꯦꯝꯒꯗꯕ ꯑꯗꯨꯒꯨꯝꯕꯗꯁꯨ ꯑꯩꯈꯣꯏꯒꯤꯗ ꯁꯝꯅ

0: ಆಕಾಶವಾಣಿ ಇಂಫಾಲ್ ಹೌಸಿಂಗ್ ಮಣಿಪುರಿದ ಮರುವೊಯ್ಬ ಪಾವು ತಾಬಿರಸಿ.
1: ಆಕಾಶವಾಣಿ ಇಂಫಾಲ್ ಹೌಸಿ ಪಾವುಗೆ ಮರುವೊಯ್ಬ ಪಾವುದ ಹೈಕ್ರು ಹಿದೋಂಗ್ಬಗೆ ನುಮಿನ ಲಾಕ್ಪದ ಮುಖ್ಯಮಂತ್ರಿ ಯುಮ್ನಾಮ್ ಖೆಮ್ಸಾನ ಮಿಯಾಮ್ದ ಯೈಪ ಪಾವುಜೆಲ್ ಪಿರಕ್ಲಿ. ಮಾಕಿ ಪಾವುಜೆಲ್ದ ಮುಖ್ಯಮಂತ್ರಿನ ಹೈ ಧರ್ಮ ಅಮಸುಂಗ್ ನಾಥ್ಗೆ ಒಯ್ಬ ಹಿಯಾಂಗ್ ತಾನಬಗೆ ಕುಮೈ ಅಸಿನ ಲಮ್ದಮ್ ಅಸಿಗೆ ಇನಾ ಖುಲ್ಲಬ ಕಲಾ ಸಂಸ್ಕೃತಿ ಅಸಿಬು ಉಥೋಕ್ಪದ ನತನ ನುಂಗಾಯ್ ಯೈಪಬ ಅಮದಿ ಅಪುನ್ಬಗೆ ಸಕ್ತಂ ಪುರಕ್ಪದ ಥೌದಾಂಗ್ ಲೌರಿ. ಮುಖ್ಯಮಂತ್ರಿ ಯುಮ್ನಾಮ್ ಖೆಮ್ಸಾನ ಕೈರಾವ್ ಕೇಂದ್ರದ ಪೈಕಟ್ಪ ತೊಂಗಾ ತೊಂಗಾನ್ಬ ಸೌಖತ್ ಥೌರಂಗಿ ಪ್ರೊಜೆಕ್ಟ್ಸಿಂಗ್ ಅಸಿ ನುಂಗ್ತಿಲ್ ಸಂಗಾಗನಿ. ಇಂಫಾಲ್ ಈಸ್ಟ್ ಜಿಲ್ಲಾಗೆ ಅರಾಪ್ತಿ ಲಿಲೋಂಗ್ ಮಪಾಲ್ ಕಾಂಗ್ ಜೈಬುಂಗ್ದ ಪಾಂಗ್ಥೋಕದವ ಥೊರಮ್ ಅಮದ ಮುಖ್ಯಮಂತ್ರಿನ ಸ್ಪೋರ್ಟ್ಸ್ ಗ್ಯಾಲರಿ ಇಮಾ ಕೈಥೇಲ್ ಆರ್ ಸಿ ಸಿಗೆ ಥೊಂಗ್ ಅನಿ ವರ್ಕಿಂಗ್ ವಿಮೆನ್ ಹಾಸ್ಟೆಲ್ ಯಾವನ ತೊಂಗಾನ್ ತೊಂಗಾನ್ಬ ಪ್ರೊಜೆಕ್ಟ್ಸಿಂಗ್ ಸಂಗಾಗನಿ. ಅನಿಸುಬ ತಾಂಕಕ್ಕೆ ನ್ಯಾಷನಲ್ ಡಿ ವಾರ್ಮಿಂಗ್ ಡೇ ಅಸಿ ಹೌದೋಕ್ಲಗನಿ. ಡೈರೆಕ್ಟೊರೇಟ್ ಆಫ್ ಹೆಲ್ತ್ ಸರ್ವಿಸಸ್ ಮಣಿಪುರ್ ಅಮಸುಂಗ್ ಸ್ಟೇಟ್ ಹೆಲ್ತ್ ಸೊಸೈಟಿ ಮಣಿಪುರ್ ಪುನ್ನ ಕುಸಮ್ನದುನ ನುಮಿತ್ ಅಸಿ ಅಸಿ ಅಯುಗ್ ಇಂಫಾಲ್ ವೆಸ್ಟ್ಗೆ ಲಂಫೆಲ್ದ ಲೈಬ ಐ ಎಮ್ ಎ ಹೆರಿಟೇಜ್ ಹಾಲ್ದ ಹೌದೋಕನಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮುನ ಮುದ್ರಾನಿಥೋಯ್ ಸುಬ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಅಸಿ ಎಂಥೋಕ್ಲಗನಿ. ಗುಜರಾತ್ಗೆ ಏಕ್ತಾ ನಗರದ ಪಾಂಗ್ಥೋಕದಬ ಥೊರಮ್ ಅಸಿದ ಲಿಸಿಂಗ್ ಅನಿ ಕುನ್ಮರಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಸು ಎಂಥೋಕನಿ. ಗೃಹ ಮಂತ್ರಿ ಅಮಿತ್ ಶಾನ ರಾಜ್ಯ ಅಮಸುಂಗ್ ಯೂನಿಯನ್ ಟೆರಿಟೋರಿಸಿಂಗಿ ಎಂಟಿ ನಾರ್ಕೋಟಿಕ್ಸ್ ಟಾಕ್ಸ್ ಫೋರ್ಸ್ಗೆ ಹೆಡ್ಸಿಂಗಿ ಒಯ್ಬ ಅಹುಂಸುಬ ನ್ಯಾಷನಲ್ ಕಾನ್ಫರೆನ್ಸ್ ಅಮ ಅಸಿ ನ್ಯೂ ದೆಹಲಿದ ಹೌದೋಕ್ಲಗನಿ. ಥೊರಮ್ ಅದುದ ದೆರಾದೂನ್ ಅಮಸುಂಗ್ ಲಕ್ನೋದ ಸಾಗದಬ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಜೋನ್ಸಿಂಗಿ ಅನೌಬ ಕಾಂಪ್ಲೆಕ್ಸ್ಗೆ ಉರೇಬ್ ಉಯುಂಗ್ ತಮ್ಗನಿ. ಉಪರಾಷ್ಟ್ರಪತಿ ಸಿ ಪಿ ರಾಧಾಕೃಷ್ಣನ್ನ ಮಾಪನ್ ಸುಬ ಇಂಡಿಯಾ ಇಂಟರ್ನ್ಯಾಷನಲ್ ವಾಟರ್ ವೀಕ್ ಲಿಸಿಂಗ್ ಅನಿ ಕುಂತರುಕ್ ಅಸಿ ನ್ಯೂ ದೆಹಲಿದ ಹೌದೋಕನಿ. ಕ್ಲೈಮೇಟ್ ರೆಸಿಲಿಯೆಂಟ್ ವಾಟರ್ ಮ್ಯಾನೇಜ್ಮೆಂಟ್ ಹೈಬ ಹಿರಮ್ದ ನುಮಿತ್ ಮಂಗಾನಿ ಪಾಂಗ್ಥೋಕದಬ ಥೊರಮ್ ಅಸಿದ ನೆದರ್ಲೆಂಡ್ಸ್ ಅಮಸುಂಗ್ ಜರ್ಮನಿ ಮಪಾಂಗ್ ಲೈಬಾಕ್ ಒಯ್ನ ಸರುಗ್ ಯಾಗನಿ. ಅಮಸುಂಗ್ ಜಪಾನ್ದ ಸತ್ತರಿಬ ಏಷ್ಯನ್ ಗೇಮ್ಸ್ಗೆ ನುಪಿಗೆ ಕ್ರಿಕೆಟ್ ಫೈನಲ್ದ ಭಾರತ್ ಅಮಸುಂಗ್ ಶ್ರೀಲಂಕಾ ಹೌಸಿಂಗ್ ಹ್ಯಾಕಿ ಮತ್ತುಂಗ್ದ ಸಾನರಗನಿ. ಮ್ಯಾಚ್ ಅಸಿ ಅಯುಗ್ ಪುಂಗ್ ತರಾಮಖೈದಗೆ ಹೌಗನಿ. ನಿಂಗ್ಸಿಂಗ್ ಬಯಾಯ್ ಭಾರತ್ನ ಬಾಂಗ್ಲಾದೇಶ್ಬು ರನ್ ಸಾಮ ತರಾಮರಿದ ಥೊಯ್ದುನ ಫೈನಲ್ ಸಂಗ್ಲಕ್ಕಿಬನಿ. ಅದುಗ ಶ್ರೀಲಂಕಾನ ಪಾಕಿಸ್ತಾನ್ಬು ಥೊಯ್ದುನ ಫೈನಲ್ ಯೌರ್ಕಿಬನಿ. ಪಾವು ಲೊಯ್ಜರೆ.

0: Inemton. Inemton mulai tebrane.
1: Kanhai. Inem lai cang birak silau.
0: Inemton, kari juwa bagi. Huzik awa bagi syaruk loikre. Dada Maharaj na cing bapandop mengamak. Ye khai belai tan birak tofom. Ngasi ye ina laki bersih. Aca ubu tahu amagi syaruk ya aduna lak cerida. Wapam masih di kono butam jage. Shang lebe cehi tarahum doya shibu matau karam na inemton lain bagi. Aduga, adugun bapau adushu. Naca mangan, yam na khurang na ngai jahuri.
1: He Bhagavan, karam na inem ge awaba sibu leira sigene. Icha mangan na bon chat khrabagi matungda, matam kharadi thamoi ge awaba kayabu bidurna. Aibu yok pirami. Bidurshu. Durjad ho na tan tho khraba du dadi kari tauningai lai ta bana ine bikya chala bani pukcel phatra ba durjad ho na kunti sir ba tada macha sing halak laroi da bani hai duna praja sing da kunti da bikya hap labadi bang samut na hat kani hai duna ine bikya chatre
0: ine ton adu dagi karam tauravan sheing namukta hai bi
1: kan hai Karam nalira sigeni, mioi badi panca bhut na sabadi heani, chadra badi hingdi. Icha manga lakpa phauvatadi hingki ge haina inem nani. Kai thelgi cheng hawai ata atu khullaga chadu na lele. Adubu, pukchel phatra ba durjadho na tardu na kunti shira roi haidu na chandali sing tareta. Kai thel khambadagi na no ngan ba phau ba nga khan ki bana inem na ne ata atu cheng hawai adu phau ba khunja ba phang ki dana numit kaya ne chara hen du na khang ki do kana
0: dagi inem ton di karam taura ba
1: adu dagi de kana inem na kari hai gani inem gi gati lai khidre Cada bana numit tare ni surak labada sikra sanu marep laban adubun icha manga halak pa phau bada di hingning man khraduna mi na sana draba sha magna phau mi ta bi draba pui dru maru gi talla si chaduna ton bada gi to lab phibam dane nanem nanga si phau bo hing jaram li basi
0: war ragana inam Tai bang lam shang di akut atong nai ba. Niyoti ki khujina. Miyoi ba di maa ki poon. Pogi poram da hodana ba chakpa. Tuthuk nai ba torai da kaushing kaurang tao ba gum. Miyoi ba shuadari. Haujik di waram ba pumbu kokla kadi.
1: Prabhu, inyengi kanhai. Ibungona nanyengi laira khang poksang asida. Lenglak pagi maram adho matang sit nai biyo.
0: Inem ton, washing as yam kre, on top na luro ba wapan. Hai na kiba matung in na chahi tarani thoi bon da chakpa. Chahi yam a lot pa hai ba ya na kiba pum na mak pandok na panto. Adubo, papi dujjad hon na hai na kiba pum maning shing dana. Ya tum mato on da pakpa lai baak pao ba piroi hai duna pida ban. Ngasi di, chama manga ki laan ki thorang loy. Adu, ay na muktang shantai ba ya kadra hai duna lakpan.
1: Adade, Prabhu, santai ba yagani hai nadi ning bibra, yadra gana karam tau bigani.
0: Nenton, la nashi na tau bada matara badi, kana nadi joy wa yanni. Nashi minam dana dharma yeng duna mukta hai biyo in nenton.
1: Ibumo, icha manga si wajarakli, handaki lala si bu makhoi na joy ma phang jadra badi. Makhoi di ma pun si chupanungai ba phang jadra ba hai badu tare. Makhoi na dharma hak na kai jadra badi joi di phang jabana pharoi drane prabhu
0: asing bani nem to pandop dharma kai jabana ti kai de hai duno shui nem to joi ya shadi ai di udre
1: adu di prabhu na nai manga di ma pok asigi nungai ba phang da na mang jabada tare da na matam pum bada nang tabu ning jabana nai sing asibu kan bige hai na ning bidra brane prabhu
0: inem to Ayo semua sih kita mak tak kan pam kan dengan layak. Ada rumah sih di. ಮಸಿಗೆ ಉಪಾಯ ಮದಿಲ್ಲ ಇರೋದನ್ನ ಇನ್ನೇನು ತೋಂಗ ತಾನದ್ರ ಬದಿ ಥೋಕ್ಲರು ಇದ್ರ ಅದು ನನ್ನ ಫಮ್ಮದುದ ಚಂಗಕ್ಲಿವನಿ ಹಂದಕ್ಕಿಲ್ಲ ಅನ್ ಫಮ್ಮಸಿದ ಪಾಂದೋಪು ಹಿಂಗ ಹನ್ನಿಂಗ್ಲ ಬದಿ ಮಿಸಕ್ ಅಮ ಖಕ್ತಗಿ ಮಖೋಯಿ ಮಂಗಾಗಿ ಮಥುವಾಯಿ ಭಿಕ್ಷಾ ನೀರು ಬನ್ನತ್ತದಿ ಉಪಾಯ ಇಲ್ಲೈತ್ರೇನೆ
1: ಮಂಗಾಗಿ ಮಥುವಾಯಿ ಭಿಕ್ಷಾನಿ ಬಾ ತಸೇಂಬರನೆ ಪ್ರಭು
0: ನಕ್ಕನು ಇನ್ನೆಂತೋನ್ ತರ್ಸೇಂಬನಿ ಅದುದ ಯಾಮ್ ನರೂಪ ವಾಫಂದಿ ವಿಖಾ ನೀರು ಗದವ ಮಿಷಕ್ ಅದುಸು ಒಂಥೊಪ್ಪ ಮಿಯೋಯಿನಿ ಮಹಾಕದುಗಿ ಮಫಂದ ಮಿಯೋಯ ಮನ ಹೆಚ್ಚಟ್ಲು ರಗ ಭಿಕ್ಷಾ ಶ್ರೇ ಇರಾಯಿಲಾಯ್ನ ದಾನ್ ತವ್ರ ಕದವನತ್ತಿ
1: ಅದುದಿ ಕರಂ ತೌಗನಿ ಪ್ರಭು ಕನಾನ ವಿಖ್ಯಾ ಅದು ನೀರು ಡಬದಿ ಹಪಿರಕನಿ
0: ಇನ್ನೆಂತೋನ್ ಮಹಾಕ್ ಅದುಗಿ ಮಫಂದ ವಿಖಾ ನೀರು ಗದವ ಮಿಷಕ್ತಿ ಲಾಪ್ತಿ ನಕ್ನಲೈ ಮಹಾಕದು ನಬು ಯಾವೀರಕ್ಕದ್ರ ಯಾವೀರಕ್ಲೋಯ್ದ್ರ ಹಾಯ್ವದುದಿ ಅಯ್ಯನ ಖಂಗ್ಜಬ ಮಂತ್ರಿ
1: ಭಗವಾನ್ ಇಚಾ ಮಂಗಾಗಿದಮಕ್ತನಿ ಪ್ರಭು ಮಹಾಕ್ ಅದುಗಿ ಮಫಂದ ಇನೇಮ್ ನಮ್ಮ ಖೋಂಗ್ ಪಾಯ್ದು ಹೈಜರು ಗದಬನಿ ಮಹಾಕ್ ಅದು ಕನಾನು ಅಮುಕ್ತ ತಾಕ್ಪಿಯುನೆ
0: ಮಹಾಕ್ ಅದುದಿ ಯಾಮ್ನ ಲಕ್ಷ್ಮಿ ಇನ್ನೆಂತು ಮಹಾಕ್ನ ಚಟ್ಟಿಗೆ ಯಾದುನ ಚಟ್ಟಿರುಡವದಿ ಭಿಕ್ಷಾದಿ ಹಾಳಕ್ಕ ಅದು ವಿಖಾ ಹಪಕ್ಕದೋರಿವ ಮಿಷಕ್ ಅದುಷು ಲಾಪ್ತನಡು ಮಹಾಕ್ ಅದುಷು ಮಶಿಗೆ ಸಂಸಾರ ಶಿದ ಮಂಗಾನ್ನಾಯಿನ ಲೈರವ ಅಥೋಯ್ವನು ಮಹಾಕ್ತಿ ಧರ್ಮ ಲೈವನೆ ಪುಕ್ಚೇನ್ ಚಾವರವ ಅಶೇಂಬ ದಾನ ಬೀರಣ
1: ಪುಕ್ಚೇಲ್ ಚಾವರವ ಸಿಂಗ ದಾನ ಬೀರ್
0: ಮಾನೀನೆಂತೋ ಪುಕ್ಚೇಲ್ ಚಾವರವ ಶೇಂಬ ದಾನ ಬೀರಣ ಮಶಿ ಮಹಕ್ ಪಾಕ್ ಚಾವರವ ಸಂಸಾರ ಶಿದ ನಿಂಗಂ ದನ ಕನಾಗುಂಬಿಯ ಮಸು ಕನ್ನ ಥೀಜರಿ
1: ಕನಾಗುಂಬಿಯ ಮಸು ಥೀರಿವ
0: ಮಹಾಕ್ನ ಅಶುಕಿ ಮತಿ ಕನ್ನ ಥೀರಿ ಅದುಗು ಹುಜಿಕ್ ಭಾವ ಥೀವ ಫಂಜದ್ರಿ ಅದು ಗುಂಬ ನಿಪಾದುಗಿ ಮಫಂದ ನಚಾ ಮಂಗಾಗಿ ಮೃಟು ಶೋರ್ ಮಂಗಾ ಲೈರಿ ಬನಿ ನೈನೆಂತೋ
1: ಭಗವಾನ್ ತಾಪಿ ರೋಗ ಬಮಿ ಸಕದು
0: ಇನ್ನೆಂತೋ ಅದೈ ಕನಾನತ್ತೇ ನಿಮಿಷಕದು ಅಂಗಧಿಪತಿ ಬೈಕತ್ತನ್ ದಾನ ವೀರ ದಾತ ಕಣ್ಣನಿನ ಅದು ಗುಂಬ ಅಥ್ವ ನಿಪಾಶಿನ ಹೌಜಿ ಪಾವುದ ಮಮ ಅದು ಮುಷಕ್ಕಂ ಜಗೆ ಹಾಯದು ಥೀಜರ ಈ ಮಂಗಾ ಪೊಟ್ಟಿ ಬೈಕತ್ತನ ಶಿನ ಮಮ ಅದು ತಪು ಮುಷಕ್ಕಂ ಜಗೆ ಹಾಯದು ದಾನ್ ಕಯಾ ತೌಜರಿ ಕರಿಯ ಮುಖ ಹಾಯ್ದಿನ ಮಾಗಿ ದಾನ ಶಿದ ಮಹಕ ದಾನ ವೀರ ದಾತ ಕಣ್ಣ ಹೆನ ಫಾವುದ ಶಿಯೌನ ಮಮ ಅದವು ಫಂಜಗೆ ಹಾಯ್ದನ ಹೊನ್ನ ಜರಬ ಫಾವುದ ಫಂದ್ರಿ ಹೌಜಿಕ್ಷು ನೋಂಗಾನ್ ಜೈ ಗದವ ಪುಂ ನಮ ವಾರ್ನಿಂಗಿದ ಗಂಗಾ ಸ್ನಾನ್ ತೌಜದನ ಗಂಗಾ ಮಾತಾದ ಇಮಾಮ ಶಕ್ತಾಕಿಯೋ ಹೆನ ಸ್ತುತಿ ತೌಜರಿ ನಮ್ನನೆ ಮಾಗಿ ಮಮಾಗಿ ಮಶಕ್ ಕಂಬೀರ ಬದಿ ಅಮುಕ್ತ ಮಂಗೊಂದು ತಾಟಿಯೋದನ
1: ಪ್ರಭು ನನೇಮ್ದಿ ಕದಾಯ್ದಗೆ ಖಂಗದಗೇನಿ ಪ್ರಭು
0: ಇನ್ನೆಂತೋನ್ ವಾಫಂ ಮಶಿ ಅರಾರಿ ಬನತ್ತಿ ಲೂಕ್ರಭ ಯಾಮ್ನ ಲೂಕ್ರಭು ವಾಫಂ ಪ್ರೇಮ್ ಪುಯ್ನನ್ ಮಶಿನ ಮಂಗೋಲ್ ಪೊರಕ್ಕ ದೊರಿವನಿ ನನ್ನ ತೌಬಂಗಂಬ ಅಮದಿ ಪೀವಂಗಂಫಂ ಥೋಪ ದಾನೋರಬದಿ ನಿಪಾಶಿಗಿ ಮಫಂದ ದಾನ್ ತೌರಗ ನನ್ನ ಶುಮಂಗೊಂದಿಗೆ ದಾನ್ ಲೌನವ ಲಾಕ್ನರಬದಿ ನಾಕನ್ನ ಅನಿಮಕ್ಕಿ ಪೈ ನತ್ತನ ಇನ್ನೆಂತೋ ನಾಕ್ನ ನುಂಗುಂ ಕಲ್ಲವ ಥಮೋಯೋಯ್ದನ ಖಂಗ್ನ ಖಂಗ್ನಂಗ ಶ್ರೀಫಾವುದ ಮರೋಟ್ಲಬದಿ ಮತಂ ಕುಯ್ನ ವಜರಕ್ಲಬ ಪಾಂದೋಪ್ನ ಹಂದಕ್ಕಿ ಮಪೋಕಶಿದ ನನಾಕ್ತ ಲಾಕ್ತನ ಇಮಾ ಹಾಯ್ನ ಕೌರಕಿನಿ ಹಾಯ್ಬದಿ ಹಾಜರು ರಗನು ಕುಶತಿ
1: ಪ್ರಭು ಪ್ರಭು
0: ನಂಗೆ ಥಮೋಹಿದ ಕರಿಗುಂಬ ಅರೋಟ್ಪ ವಾಫಂ ಮಮ ಥಂದನ ನಚಾ ಶಿಂಗಿ ಹಂದಕ್ಕಿ ಜೋಯ್ ಪರಾಜಯ ಖೊಂಫಂದ ಮೈಥೀವ ಭಂಗ ದೊರಿವ ನಚಾ ಶಿಂಗು ಕನ್ನನವ ಕಾಂಗ್ತೋ ಕುನೇಶ್ವತಿ ನತ್ರಪತಿ ನಚಾ ಶಿಂಗ ಶಿವು ಹಾಟ್ಪಗಿ ಪಾಪ್ ನಂಗ್ನ ಪಂಜಗನ್ ಇನ್ನೆಂತವನು ಕರಿಗೆ ತುಮಿನ್ನಲೈರಿ ಅದುಗೆ ಸರುಕ್ಪುದಿ ಇಮಾ ಇಮಾ ಹಾಯ್ನ ಥೀಜರಿ ಬರ್ಷಿಗೆ ಶು ಅಪ್ಪೇನ್ಬ ಪೀದುನ ಮಮಾಗಿ ಮಶಕ್ತಾಕ್ ಪೀರಗ ನಚ ಮಂಗಾಗಿ ಮಥ್ವಾಯಿ ಕನ್ಬನ ಹೇನ ಮಮ ವೈಬಿಗಿ ತೌಫಂ ಥೋಕ್ ನತ್ರ ನೈನೆಂತೋ ನಾನ್ ಮಖೈ ತಾಕ್ ಹೌದೆ ತಾಕ್ಫಂ ಥೋಕ ಮತಂ ಕಯಾ ಹೋಕ್ರೆ ಹೌಜಿಕ್ ತಾಕ್ ಲುರಬದಿ ಒಯ್ಜಬ ಥೀವ ಥೋಕನಿ ನಿಂಗ್ಲಿ ಬದುದಿ ಲಾಲಿ ನೈನೆಂತೋ ಮಾನ ಪಾಮ್ಲಿ ಮಮಾದಬು ಫಂಗ್ಲಬದಿ ಮಾಗಿ ಮಥ್ವಾಯಿ ಥಾಕ್ರಬ ಶುಪೇ ಅಶ್ವಿನಿ ನೈನೆಂತೋ
1: ಜದುಬಿ ನಂಗೆ ಜಾದುಬು ಕನಾನ ಖಂಗನಿ ನಂಗಿ ತಾಯ್ಬಂಗಿ ಪಾವು ಪುಂಬ ಖಂಬ ನತ್ರ ನಂಗ್ನ ಕನಾಬು ಚಾಂಗಿಯಂಗ್ಲಿ ಕನಾಬು ವಹನ್ಬ ಕನಾಬು ನುಂಗಾಯ್ ಹನ್ಬ ಮಿಯೋಯ್ಬ ಕೌಬ ಸಮಾಜಮ ಸೆಂಬಿದುನ ಇಕಾ ಇಕಿ ಕೌಬ ಪಲ್ಲಮ ಸೆಂಬಿದ ಮದುತ್ತ ಬುಕ್ಕಿ ಜದುನ ಲೊಚ್ಚರಿ ಬಿ ಕನಾಗುಂಬಿ ಬುಸಿಂಗ್ ಹೋಗ್ತುನ ಮಿಮಾಂಗ್ದ ಕುಂಗೋಯ್ ಬಿಬ ಕರಿಗಿದ ಮಗ್ದ ಲಾಗ್ನ ಬೀರಿಬ हे दे लाइबक थी भी ननेम्बु करी गी चांग यंग बीरी ननेम्बु करी ओयरे सिगे ने प्रभु नंग दी भगवानी नंग बुद्धि आई नंग असी की ररोए हंगोई ररो अदुगा मियोई बस समाज बुद्धि हंगोई खीगनी की खीगनी माधो नंग नने वा फम्मसे कनागुंबा अमद सुताक थोक पीरो हाय न वा सक पियो अदु ओरा बदे ननेम ना मतम कोई न थमोई नुंग द लोत तु न थम जरग लब वा फम्मसे न फम द हंग चरगे ने प्रभु
0: नंग शीरब मंगागे दमत्त आई न नंगी वा फम्मदो कनागुंबा अमद सु हाय दत्त हाय दोग लबदी आई गी आदि पुरुष अपुंब नरक्त पावो इसमें नेम तो
1: प्रभु कर्ण से तो लबीगी दी अहान बा नौ न फंग जखी बा इच्छा अहल निने प्रभु
0: इनें तो ना कि वाप हम मशीदे आएगी थोई ना पेन बन महारथी कर्ण न गुई नेम तो न पोक पोए रब दी अंधा की लंजा वो शिद करिश ले त्रितन न चाह मंगा न शोइदनर लान जोय ओए रगन वीर पुरुष अदने इनेम तो निया थंग भी तो पुनः मागी मफ़म द हाई भी इनेम तो अंदर की लाना शिद मंगा गी मिचंग द लाई मधु द याद रगना इनेम तो न कर्ण की ये थंग द मखुदों दी अदुगा अंदो की मिटु सोर मंगा दी शो इधन भिखानी नत्र बदी न चाह मंगा गी मत हुए कन्नो ऐ थोकते को
1: माधो इनेम वो करी तो जो हायरी बनो करम हाय ना माबु इचाने हाय दुना छु मागि म फमदा दुगु मवा सिंग दो हाय रोगनी मामा ओई भी आईना मतम मामा द इबुक थोकी चाबु इथा द कोन खिदे आईना आईगी इसागी काय खुम नवा दुगी दमक

0: Amam mamalem bungalan biriba mangan punamak kimapu tuolabakan nagi wahangi paukum pinabiu ayesibu adhirat amadiralha gita seng mamachara paukum pinabiu paukum pinabiu hai biu ai gya seng mai pa tak piu ai gya pok pima e kashap muni mapari ngasi sumamont nok laga paukum di pinabitre Aduh bukan nadi hangki gani, nak paukum pangri pau hangki gani. Ima, gangge ima nak su tuol bukan nagi mama humusak tak piro kapa. Kayam kuir abno mama masak kangje daba macam, mui na puok puki mahi anjabang amdana thamu isi bun nung nang nalelal lai ba. Jagat sangsar jiwa kuding makki mama ama pau ibu sing lai aduh bu. Karigino, tuolabakan naing mandiri lat nabiri basibo. Ima gangge, kangen biro gawan nasaga siang bayi mado. Adirat, amadi rada, aigi pani, imani, hujik suma koi bu puja tauri. Thamu idadi, aigi ta siang bayi para imara hangli. Tak biro gawa gangge, aigi siang bayi mado.
1: Karamna mahabu ashirvad taugani Karamna tabad warabu apam singasi kangani Karigi nikli thamo Karigi no pira ihauriba misna nangna Samu kongthangum laba wakhal nallum tharaba mamagi masak Kang janing benang aw tu nanti jari bama hapu uraga.
0: Kenalu? Mangapokpi. Kurang jari mangapokpi ma. Kari ma pemas terlak pagi. Asup kuir bersidai ma nangdi wari nangle hai natai. Nong mutasu karnai pemdele pirade. Dujjadhangi atyachad khangam dravi imavo Kari wat labage sati Nasi karnagi mafamdagi kanagadava laivasingadu Haibi unema Arjun pakpi mama Kari hainingbalai
1: Mani Ay Arjun pakpi mama ni Ning singli bara akanba Nang na astra parikhyaghi matamda Nipa masa natik thok na chong thorakkiwa Arjun lambaghi matang aduda Achar jana marak khai na hangkhi badu Nangi pari puri Haikhi badai bhorot bang sada pokpa Chada naudadi kumit khudang lamba pabayadi Maduda Nang na nakhut na sa thek na namittu irache Nong dol angan babu yengdu na lepkhi ba Madhu ubada kumai yengli bi lai mali singli singi maraktagi Arjun pokpi mama tani sanagi jabali ka manung dai sing chaidu na lakna khi ba Matung da yai phabadur jadho na manau du shashwan thazil laktu na Nangi nakuk maktada durjadhona makut makna sanagi sapuda ising soklaga Nangbu angadis kining thau pambal thindok le haina lautokiba Nangi nakuk ta makut makna sanagi sapuda ising hairakpa Ising irak irik ta Arjun pokpi mamagi mamit ki pi yao kibani Nangdi khangli roine baikar tan
0: Nog Hai biru Hai biu ima nak kanano, nak kong kong dun hai jari ima nak kanano, hai biu ima nak kanano. Ngarang, egi manglan canda, ayinggi mamai warak pada piruk, pirang dikum labi, allo erbi nupi amana, ayi bupok pi ima ni hai dun lak lami, ayi nasu ima hai na kauji. Mak di piruk padu hang dok lam dana mamai awang on dun adumak cetki. Aduh, nasi inung tenggarak pasi dana. Hei, mengapok pi nang lep dari nekan nagi mangda.
1: Ima agi maharati, lau karau. Nasi ima na nanggi na pamda, nama ibu ngau hai na hai jage lagli ne. Masa agi ma pamda, mama na lankre. Manupum ba siyang doog na na siya ay nangasi panggan chola binamana na pamdalak line imagi bay kartan.
2: Ima, mga pokwi, nang utuhol ba kanay ka sumamara na. E mamawe bi, aduwa na ba di, nasina sa agi kalaba matri prehim sagora sila song tabiraro lakpiro. Adugaloy na na ima, ay karam na nang inasawa, di ba hai ba dugi wariwa kong ado, pap. Celab karna gina ko ng sinatahan biro gaba.
1: Imagi ba ikarta? Nang di, imagi ihalha na pangjaba, itsano paani. Nang bupok pa da, pritinik. Nang bupok pa na pabong di, noong madon, koraw heli ba, numit kao ba debata sin.
2: Numit kao ba debata na igipa?
1: Ataw ba, karna, karigi imana nang buyokhi da bagi hai ba do di. Ima nami oi ba samaz bukiru badagini ne karna.
2: Ima, ay biyo, karam na namit kawa devata asina to laba karna ibu pokpi ba ipawa iriba matang sit na nasada takpiyo gaba.
1: Ima agi ba ikartan, karam na paap ki masak oira ba. Minung siyaw drabawari adugo nga si isila sina nangon na tamlas chigene karna.
2: Tolab na chada dilat na bigenu amat tachita dana ching na dana tambiu madut tabutaja ning mani kaulang labat hamoy ni na ima.
1: Ima agi ipungo tolabi na maayase pikling ay da kuntabhos na mapari mamom sakna luna chana yok piraki konung gilay makon singi marakta awamak takhang dana haraw nungay bagi ipom lakta chaw rakhi bani noong ma Shagal laba durbasha mahamuni gi seva mato lom na tauja badagi pen bira duna piramba akarsan mantra mantra si son duna kauning badevata ma kaubada soidana lakada bani khallu bada mantra gi sida changyang ning badi poki nong ma khutta kori gi patra ma poduna aswana di tamna ising soke haina laki Nung pok thang ba atiyada lay chin pa ba na thang ba da koro masik na kitang tingat pa do. Angang ba mani matum ama malem lay ba na taibang nga si da kudol pot ama tamba kumki. Naujari bi wakal mapung padri bi thamoya si na apabani patabani khantaro da na koro na ha angan babu tampak thak tapam ning lure. Akar san mantra chondu na numit po kaurure. Maharishi gi soi phadra ba mantrani numit kau ba devata do khang bangam dana tolabi aigi nak ta thung lakhi aduga nungsina
3: devi ithau dugi mikup amata thogai be yadra ba ibu kau di nangya pa am kari no hayu
1: dev dev ngak piu panglabi bu ngak piu na pham dagi kari gum ba pa am ba malai jadi tasim badi durba sagi mantra gi sidha chang yeng lu badagi thokri bani ne masi
3: devi Nangi wapam maduna itau leitana lakpa yadrava aigi itau lehendavadi yaroi. Nangi napam dangasi putradan pigani. Masda nang na ibu lale haina logano. Nang na nidravusu aina nangonda napari yama dan piram lagani.
1: Dev, nanai di mangle. Ngasi ki taiva ngasi da karam na imayasi utkani. Mangan naira bayi paning tau kuntabos, aigi itau asida mamaan naba marakta pirukum lagani, maral lay jadrabi imasu ipagi asau ba mayri lagta kahal lagani, angan ba aigun bi naujari bibu asum na nayhal laga nang na pie lage khal labrane.
3: Kunti Devi, mikup tarana thabung tarashak, nangi indri gi hemido mapung pana taibung paujero.
1: Matum mikup taradane. Tabak longal ithak hauri indri nawek nautamle khanghau dana yet thangba nakong lom dagi pari amasale angang ado achamba angang natti magi phurit braja sangdraba sanagi luhu pokpa dagi yaurakki ado bune angang ado laingoi se ta thak dagi kanana su laukhat pidre Yok jabi cha ma cha mana naukon gada bagi ngai naraba ning thau kon da wa wa nok na manin nai ra gada ba nga nga sibu nga sidi kana na sulai ngoi thak ta gi kon khat pi ki dre mi oi ba samaj gi akha ba mi eng mi nok mai sa wang ma la na na ba khot na ba da 라이벅 티비 나마나 앙앙아도 훈도 크라게 레플레
2: 이마
1: 꼬리자 부마농다 앙앙아도 합질레 아샤나디기 빡라바 이지엔다 사푸아도 인토라고 능시라 방앙아도 부 타다람다이다 이마기 타모이디야 둠 까이크라바니 마이깔탄 마땀 마두다 까이키바 타모야도 하우직 파오바 따이신드리네 낭기 마이나가시 파오바 짝리네 깔나
2: 이마 또올바 깐나타 수나타나 낙슈 와름리 타모이는 이마 짝가야부 강암다나 강암리 악악보니 악악 번이노 비오이비기 북셀 라이나드기 해나 토틀리 칼로바 눙드기 해나 깐모이람 누나 타제바까야 수망을 남모야이 나떼나떼 아이기 와큼 라리 아이기 와큼 라리
1: 란디 이마기 바이깔탈 란디 낭기 와칼 란디 미 아마 오이나 사마즈기 마농다 라이나 라이나 판카이 아마 칵 칵나 나트라가 강다나 앙암타나 라루게 하이바 아마카키 칸타 하우다바기 꼭방암드라바 도스니 마도기 사포기 이라이 깔리 로이바 나이다나 카팔리바니 마랄라이루라바 타모예세 칸타바기 수팔레팜 강다나 사마즈기 마망아시다 이마야세 아묵다수 하이가뚜나 짜팡암드리바시니 타모이나 랄라바 타모야시부 와락자두나 마랄라이라바 미 아마 이오이따고 현자리바시니
2: 이마 분아막 허우크라바 악니 분식이 펑암드라바 박홍니 와흥따 망아이바 바쿰띠게 헛나루바 아이코이따나 아와이레이다 따제가다바 가옥톡비크로 분아막 이마 나시리마 낭무 방자박이 하라우누아이 이착나 토마라바 또라바 깐나기 마트리 프레임나 파톡라바 타모에시다 종차비로이마
1: 이마기 이붕오 낭디 판딧니 판딧기 왕앙타망앙이 이마 빼레 야이파바 오요코 깐나
2: 이마 나시나사기 누아이라바 누미타시다 까람모와이나 까리 부자니 이마기 빼나나바 따우제가니 에이마 나사 간나 폭샤비기 마이 야레 능시르비 마나 키생르비 물티더 더선 팡자리 하이비 우이마 나시 이마나 나사기다 랭비락 파시 아닝바까리 너 하이브드 또올라바 나차 에기 펌다 딱비우 징나바 뿌나막 타덕비두나 나사 간나기 마 펌다 이마기 아닝마도 로이노 펑덕비우
1: 바이카르탄 뿌나막 낭기 나망다 토크리바니 나나우망아 하우지 마라이 박다기 탄톡 비크레 하이나 바기 마퉁 인나 하우지 차히 따라홈도이 하우크레 비팜톡바 마라이 박두 비비드레 마시기다막 란자우 탱나바 따크레 마타앙아시다 나마 아이나 나팜다 하이게 락바디 한다키 란자우아시다 이마아기 카르나비 낭슈 나나우망아기 미상다 레푸 하이나 하이게 락리바니네 이마나
2: 이마 에베마 마사나 그럼 아이나 한글 러시게네 마담마도 하우 크레이마 나사기 석티브 마드쩌던 빠신 크레 워싹히 타우리는 나사기 타모야 시가 로이는 이 빠모만이 세깐나 분신 크레 아두금은 닝템 깡기궁아두다 닝타우 드쩌던 나 입간 비키 이마 아두다 나짜나 마귀마 팜나이기 분시카 토키 링미야 드르바 콩팜마마다 나짜나 립루버닌 이마 와팜마시다 하라우나 이마 야탕부 호야 하이나 하이저분암로이도리 이마 마탐마드다 뚜올라바 나짜나 바르차부이나오니 하이바 강자람라바디 아둠나부이신이나오니 란싱나람가드라 란싱나람라이 누밋 아도 까웅음데 타모이눈가 학뚜나탐미 그루드란기 식사마망아기 콜라이파리카누미니 어준나 란기 헤이싱라바 비디아가야 옷보람이야무 미트랑금나기 방학보헨기 니뿜쿠딩나마부 타급나기 코닥 아두다이나 람바 자바마 탱나레 강누나 이증신을라오르이네이마 나이커 반답기 파르차 낭기 미트랑카라두나 미싱나 낙나레 아두바라이디 낙나 톡데 아이길 이룽니 빅다 양자카 그둠 쩝나 낭길 이룽어도 바이칼로
1: 그
0: ವಾಪಂ ಮಸಿದ ಮೀನ ಲಕ್ಷ ಕಿವ ಯಾದ್ರವ ಮಠೌನ ಮರಿಂಜನ್ ಪರವೈಗಿನ ಅರ್ಜುನ ಮಖ ಚಿಕ್ ನಮ ಮಾಯಿಲ ಶಿಲ್ಲಕಿ ಲಂಬಾಗಿದ ಮಕ್ತಲಾಂಶಿನ್ನಕಿ ಲೆಪ್ನಕಿ
1: ಸೇಮ್ ಸಾನಕಿ ಇಮಾಶು ಊಕಿ ಅದುಬು ನಖೋಯನಿಗಿ ಮರಕ್ತ ಲೇಖೋಯ ಅನಿ ಮಗ್ನ ಚಿನ್ನ ನಾವ್ನಿ ಮಂಗಬಂದಿ ನಖನಿ ಆಹೇದಾಯವ ನಕ್ಕಿದಿ ಅಚಾರ ಜನ ಲೇಖಿ ನಬಾನಿಗಿ ಮರಕ್ಕಾಯ್ನ ಅದುಗ ಖಂಕಿ
3: ಹಾಯು ಪಖಂ ನಂಗ್ನ ಕ್ಷತ್ರಿಯ ಸಂಗ ನಾಯ್ತಂ ತಾವಲ್ಲಂಬಾ ತೌಪತಾರವದಿ ಸಗೈ ಜಾತವದಿ ನಂಗಿ ಪಾರಿ ಪುರಿ ಸೇಗ್ನ ಹಾಯು ಅಪೋಕ್ಪ ಕನಾನೋ ಸಗೈ ಜಾತ್ ಅತೋನ್ಬಗ ಕ್ಷತ್ರಿಯ ಮಸಾ ಸಿಂಗ ಲಂಬಾ ಪಾವ ಯಾರೋಯ್
1: ಇಮಾಗಿ ಇಬುಂಗು ನಂಗ್ನ ವಾಹಂಗ ಸಿದ ಲಂಗ್ಲಬ ಮೈ ಥೋಂಗ್ ನ ಮಂಗ ನೈರಂಬದು ಮುಶುಕ್ ಮೂನ ಕಹಕ್ಕಿ ಅವಾನು ಆಯ್ ತವನ ನುಂಗ್ ಶುಕ್ ನುಂ ಜಾನನ ಲೇಪ್ಕಿ ಜಾಂಗ್ ಯಂಗ್ ನಿಂಗ್ ನ ಚೊಂಗ್ ಥೋರಕ್ಪದ ಹಂಥಬ ಮಿಯೇಂಗ್ ಅಮನ ಯಂಗ್ ಥರಕ್ಪದ ನ ಖುದ್ ನ ಸಾಥೆ ನ ಖಾಂಗ್ ನತ್ತನ ಉಪಾಯ ಲೈಕಿದೆ ಲೈಕಿದೆ ಪೀನ ತುಮತ್ ಕ್ರಬ ಮೇ ಸ್ನಾಸಿನ ಕ್ವೇನ ಯೇಂಬ ನಂಕಿದೆ ಕಾಯರಬ ಮಶುಂಗ್ ಥೋಗ್ಲಬ ಥಮೋಯ ಸಿಪ್ಪು ನಂಕಿದೆ ಜ್ಞಾನ್ ಯಾವುದನವು ಪುಲ್ ಥಕ್ತ ತಾಕಿವನಿನೆ
0: ಮತಂದುದ ಇಮಾಯಿಷಿನ ನೊಂಗ್ಥ ಲೊಂದ ಯೇಂಗ್ ವಾಕನ್ನ ನಂಥರಬ ಲೆಂಗಂ ಸಂಗಂದ್ರಬ ಮುವೆನ ಲೇಪ್ಲಿಂಗೈದ ದುರ್ಜದವನ ದುಸಾ ಸೊನ್ಮು ಥಾಜ ಲಕ್ತುನ ಯಾಮ್ನಿಕಾಯ ಕುಮ್ನನ ಕೌಶಲ ಲಕ್ತುನ ಬರಪ್ ಸಾನಕಿ ಐವ ಅಂಗಡೇಸ್ ಕಿ ಮಪು ನಿಹಾಯನ ಲಾಕ್ ಥೋಕ್ ಪಗಲ ಹೋಯನ ನ ಕೋಕ್ ಥಕ್ಕ ಶ್ರೀ ಸಿಂಗ್ ಹೈದುನ ರಾಸ್ ಅಭಿಷೇಕ್ ತೌಕಿ ಸಿಂಗಾ ಸೊಂಡ ಇವ ಫಮನ್ ಕಿ ಇಮ ಅಶ್ರುನ್ನ ದುರ್ಜದೊನ್ನ ಇವು ಸಾತ್ತಿರವಲಿ ಸಿಂಗ ಮದ ಸಿಂಗ್ ಸಿಂಗಿ ಮಾಗಿದ ಮುಕ್ತವಾಯ ಸಿಕ್ಕಿ ಅದು ಅಶ್ರುನ್ನ ಸುವಾಶಕ್ ಥೋಕ್ಲು ರೇಮಾನಿಗೆ ಪಾಂಡವ ಪಾಠ ಭಾಟ್ಕನಿ ಇಮ ನಮಶಿದಕ್ಕೆ ಕೌರವ ಪಾಂಡವ ತೊಕಾಯ್ ತಾನಕ ಪಾಂಡವ ಸಿಂಗ ಸುಖವಾಗುವುದನ್ನು ಹೌನು ನೋಕಿ ಹುಯಿ ನನ್ನ ಸುಖ ಹೆಚ್ಚಾಗಿ ಚಾಲುಕ್ತ ಪಂಗೆ ತವರಂಬ ಸಾಯಿ ತಾಶವನ್ನು ತಿನ್ ಇವ ನೀನೇ ತಮೋಯಿಸಿದ ಇಮ ನಿನ್ನ ಮುಂದೆ ತಕೋ ಅದು ಗುಮ್ಮ ಮತಂ ಮರದ ಇಮ ನನ್ನ ನಸ ನೀಗಿ ಮರಕ್ಕಾಯಿನ ಲೇಪ್ತು ನಂಗ ಸಿಗಿ ಅಸುನ್ನ ನಸಾದ ಥೌಜಾನ್ ಬಿರಂ ಲಭದೆ ಅದುಗುಮ್ಮ ಸವಾದದ ಕಣ್ಣಗಿ ಇಮಾಂಗ್ ಮಕ್ಕದ ದುರ್ಜದನ ಪಾಂಡೋಪ್ ಮಂಗಾವು ಮಿಯೋವಿನ ಕಾಮಂಗಂದ್ರ ಬೈಕಾಯವ ಪೀಕಿ ವಲ್ಲಾಕ್ಷಕಿ ಕಣ್ಣ ಹಿಂಗೈ ಕನಾಗಿ ಮತಿಕ್ಲೈ ನಾವು ಮಂಗಾವು ಲಾಕ್ಷಕದವ ಮರೋಲ ಮಸಿದ ಇಮ ನಂಗೆ ತಮಯಸೆ ಕಣ್ಮಲ್ಲಿ ಅವಜಿಕ್ಟೆ ನಮ ಕೌಕ್ರೆ ಲಾಕ್ಷ ಇದಾಯನ ಕೊಟ್ಟೆಕ್ಷ ಮಂಗಾರೆ ನಚಾನ ಇಮಾಗಿ ನಿಂಗ ಮತ್ತು ನನ್ನ ಬಾಂಡಕ್ಕೆ ಲಂಜಾ ವರ್ಷದ ಇನಾವು ಸಿಂಗಿ ಮಿಶಂಗದಲ್ಲೇ ಪಂಗಂದ್ರ ಬಸು ಏಮಾ ಇನಾವು ಸಿನ ಜೋಯ್ ಒಯ್ನ ನಮಲಾಲಂದಿ ನಚಾನ ಸೋಯ್ದನ ಸಿಂಜಗನಿ ವಾಜರವೆ ಇನಾವು ಸಿಂಗ್ ಹಾತ್ತುನ ವಾಜರವೆ ನುಂಸಿರವೆ ಇಮಾ ನಾಕು ವಾನ ನಮ ತವರಾಂಗ ನಚಾ ಕಣ್ಣ ಮುಕ್ತವು ಜರಡೋಯ ಆಯ್ನ ನಮಾಂಗ ವರ್ಷಕ್ ಜರಿ ಬಸಿನಿ ಏ ಅಕ್ಕನ್ಮ ಪೊಕ್ಪಿ ಕಲ್ಲಬೇಂ ನಿಶು ಹೈರವ ಅರ್ಜುನ್ ಇಮಾನ ಪೊಕ್ಪನಿ ಅದುಗಿಸು ಮಠಕ್ತ ಕಣ್ಣ ಯಾಕ್ಷುನಿ ಇನಾವು ಮಂಗಾಗಲ್ಲೋ ಏನ ಐಕೋಯ್ ತರುಕ್ ನನಕ್ ಪಾಕ್ ಅಮದಳೆ ಮರೋ ನಹುಂದಳೆ ಇರಿವ ಕನ್ಮ ಪುನಮಕ್ ನನಕ್ ಪಾಕ್ ಅಮದಳೆ ಕ್ರಬಸು ಖರೀದಿಕ್ಕಿ ನಿಂಗಾಯಿಲೆ ಇಮ ಕಮಲ್ಲಂಗದವನಿ ಕುಂಟಿ ಮಚಾ ತರು ಈ ಮತ್ತೆ ಮರೋಲಂ ಸಿನ್ಮ ಶಮಲಂಗದವನಿ ಭಾರತ್ಯನೋ ವೈಟಿಯ ಸಮ ಇಮ ಪುನಮಕ್ ಸೆನ್ನಾಂಗ ಜಪದ ಮುನಾಯಿಲೆ ಕಲಕ್ಷದ ಇಮ ನಾಕ್ನ ತಮೋಯಿ ಕಣ್ಣ ಶಿವನ ಹರ್ಷಿಗ ಮನಸಾಗಿ ನಿಗಮದ ವಶೀ
1: ಇಮಾಗಿ ಕರ್ಣ ಇಮಾ ಖಾಂಗ್ ಮಂಗಂ ಲಗ್ತಾರೆ ಇಮಾಗಿ ಖಾಂಗೈ ಬಗೆ ಪಾಂಗಂತೆ ಎಕ್ರೇನೆ ಕರ್ಣ ಇಮಾವು ನಂಗ್ ನಾಮು ವಹಲ್ಲಗನು ನನಾವು ಮಂಗಾಗಿ ಮಿಚಂಗ ಲೇಪು ಮಯಾದ್ರ ಬದಿ ಇಮಾನ ನಫಂದ ಬಿಖ್ಯಾ ಅಮತಂಗ್ ನೀಗೆ ನಂಗ್ನ ಬಿಖ್ಯಾಸಿ ಹಪ್ಪಿಗದ್ರ
0: ತಪ್ಪಿಯು ಇಮಾ ಇಕೋಟ್ ಅನಿಲೋನದು ನಾಯ್ಜರಿ ಇಮಾ ಹೌಚಿಕ್ ನಸಾಗಿ ನಿಂಗ ಠುಂಜರೆ ನಸಾನ ಮತಂ ಕುಯಿನ ನಿಂಜರಕ್ಕಿ ಮಹಿಂಗಸಿ ಆಲೆ ನಸಾಗಿ ಹಿಂಗ ಕಸಿ ಕತ್ತುನ ಇನೋ ಮಂಗಾಗಿ ಮಂಗೋಳ್ ಗಿದ ಮಕ್ತ ಬಿಖ್ಯಾದಾನ್ ಕಚ್ಚೌ ತಾಕ್ವಿರ ಬಸು ನಸಾನ ಚಿನ್ನದನ ಕಚ್ಚರಗನಿ ಇಮಾನ ನಿಂಗಿ ಬದೋ ನಸಾಗಿ ಮಫಂದ ತಾಕ್ವಿರೋ ಕಚ್ಚರಗೆ ಇಮಾ
1: ವೈಭೋ ಹಾಯ್ದು ಹೋಗ್ಲಾಗಾದ್ರೆ ಒಂದು ಹೋಯ್ದಕ್ಕೋ ಈ ಜಾಸಿಗೆ ಮರಾಯ್ ಮಸಿ ಮಗ ಹಾಯ್ ಬಂಗಮ್ಲಬದಿ ಅಯ್ಯ ಮಮ್ಮ ಅನತ್ರಿ ಅಯ್ಯ ಮಮ್ಮ ಅವೈಬಿಗೆ ಪುಕ್ಚಿ ಎಲ್ಲದು ಚೇಂದ್ರೆ
0: ಕರೀತವರೆ ಅಪೋಕ್ತಿ ತುಮಿನ್ನ ಮುರುಮುರುಂ ಸೋಂದ್ರ ಲೈರಬದಿ ನಶಾದ ತಾಕ್ಪಿ ನಿಂಬದು ತಾಕ್ಪಿ ರೋಗ ಬೈಮ Nasidi nasa nalat nagadaba karisula hitre ima. Nasidi nasagi matam kayagi manglando mang paunahan biraba natrane ima.
1: Imagi nung siraba. Nahak na handak kilan pamda nanaw mangagi misang dalepu mayadrabadi. Imana nasak yeng bagum yeng jahoge. Nangi ye thangba nakot ke khodon biya dutade imana bikya oina nijage
0: emma
1: adugal loina na nana umanga hana na batten manga nangina phamdalai re haina taya hairi batten manga adutaga imada bikya dan pinaune karna
0: nung sirabe apo pima ya thangna chan kok thak tahap chari adugu Hairi batin manga aduri antapur de lehuri. Imana nasa abucan bidun ngasi nasa agi konung de leng sing bisi. Nasu singa madina mogu arsir bat pina biram. Helai bak tirabi. Kalab nasa teruk laina laina awabadan nasa ruk oirabi. Handaki kuru gilan jawa shira nasa manga naso edan manggol oirgani hai basaya na pamda kacari ba nasa agi kudom biasina leng drabasaki.
1: Ima agi karna. Pele, ima pele, data karna hai badota singli, ima gi ibungo karna, ima nana pamdamien gada bawa pamamana, nanau singado, mapi ma palay trabasanau, pitna ulnang laba mapo ngay ginungay ba panglag trabang aktani, kari gumbada, nanga mayok na balan pamda hat pamatara bada, nanau ni kanduna, hai gat laba tangado, hai taduna, Arjun natana nanau singa taigi matha kala uko bai kartan. Arjun tade nangi mayok nabalan phamda khetri dharma gida na khoigi sakti punamak sijin na jau.
0: Ima, naya thang ado nasaan kaido ngay dalai pakta tan jaroi.
1: Ima ki ipungo, nangi jagat na hai na bada na vir data kar na hai badu makta single. Nangi na phamda ima mai thire. Nangi naming di taibang pan bana hep lady bama kai mut laroi da bani.
0: Ima, musibu kayam cawu tau non. Ima, macan mama gila man musing mengambahai musibu oi tok perani. Nasa adi laibak fare pok di mahi anjari apok pi ma gi seba mi kup amat tau er basu pangjari. Lengkat lasi ima, rot kita kasida antapur de lengs lasi.

0: ಮಸಾದಿ ಅನ್ನಕ್ಕ ಲಾನ್ ಮಸೀದಿಗೆ ಹಳತ್ತುನ ಇಮಾಗಿ ಸೇವಾ ಟೌಜರಗನಿ ಹಾಯ್ಬಿಟ್ಟಿ ಥಾಜದ್ರೆ ಹೌ ಕ್ಷಿವ ಪುಣ್ಯಶಿ ಮಸು ಸೇವಾ ಪಂಜರ ಬದಿ ಲಾಯರದುನ ನುಂ ಶಿರವಿ ನಾಗಿ ಶೇಂಗ್ಲೋದು ಫಾವ ಖಂಜರಕ್ತ್ರ ಬನಿ ನೈಮ ಮಸೀದಿ ಲೈವ ಭವನ ಇಮಾಗಿ ದರ್ಶನ್ ಪಂಜರಿ ಐಗಿ ಪುಣ್ಯಶಿಗಿ ಮಹಿಯಾಲಲ್ಲೆ ಮಸೀದಿ ಇಮಾಗಿ ಚೊರೊಂದ ನಶು ಬೃಷ್ಟಕೆತಿ ಶಿನ್ನ ಜರಗಿ ಮಹಾಕ್ನ ಮತಂ ಪುಂಬದ ಇಮಾಗಿ ಮಧುಮಖುರಾಗಿ ಸೇವಾ ತೌಜಿಸು ಮಧುಮಕ್ತನ ನಚಾನ ಇಮಾಗಿ ಸೇವಾ ತೌ ಶಕ್ಷಗೆಕು ಇಪಾಗಿ ಬೃಷ್ಟಕೆತು ಲಾವ್ ನಕುಜೆಂಗ್ ಪಾಯಿನ ಇಪಾನ ನವೇನ್ಯ ಮಫಂ ದ ಸಿನ್ನರಂ ಇಮಾ ನಶುಷೆ ನಶಿದಗಿ ಇಮಾಗಿ ನಕುತ್ತ ಸಿನ್ನ ಜರಿ ಇಪಾಗಿ ಬೃಷ್ಟಕೆತು ನವೇನ್ಯ ಮತುಂ ಇಲ್ಲು ಇಪಾನ ಲೈವ ಠೀಗುನ ತೌ ಗಮ್ಲಕ್ಷಿದ್ರವ ಸೇವಾ ನರಾಯ ಭವನಿ ಥಮೋ ಸೇನ ಸೇವಾ ತೌದು ನಾಯಿ ಏ ಇಮಾ ಉಪ್ಪೆಲಲ್ಲು ಕೋಯ್ ಪಾಗಿ ಬಂಗಾಮ ಇಮಾ ಐಗಿ ನುಂಶಿರವ ಇನ್ನಾವು ಮಂಗಾನ ಕನ್ನ ಇಬು ಮಯಾಮನಿ ಹಾಯಿನ ಖಂಗಿರಕ್ತವ ಮತಂದ ಮಕೋಯ್ಗಿ ಥಮೋಯ್ ಪುಂಗಮ್ಲಕ್ತ್ರವ ಮದಿ ನಿಂಗಂದವ ಮೈನ ಚಾಕ್ತುನ ವಾರದುನ ಇಮಾವು ಮಕೋಯ್ನ ನಿಂದಾ ತೌರಕ್ಷಿಗನಿ ಮತಂ ಮಧುದ ನಶುವಶೆ ಮಕೋಯ್ ಮಕೋಯ್ಗಿ ಮೋಯ್ದ ಕೊಲಂಬಿ ಮಧುಮಕ್ತ ನಮಕೋಯ್ಗಿ ಮೈಷಾದು ಕರ ಮಕೈದಿ ಕೋಕ್ಷರಸ
1: ಇಬೇನ್ಗಿ ನು ಶಿವ ಬ್ರಿಸಕೇತು ಲಾ ಇಬೇನ್ಗಿ ಲಾಯರ ಖಾಂಗ್ ಪೋ ಜಾಮ ಪ್ರಸದ ಲೈರು ರಸಿ ಲಾ ನಪಾವುಂಗಿ ಕೊನುಂಗ್ ನುಂಗಾಯ್ವ ಥಾದೋಕ್ತುನ ಇಬೇನ್ಗಿ ಲಾಯರ ಖಾಂಗ್ ಪೋ ಅದುದ ವಾಮಿನ್ ನರು ರಸಿ
0: ಇಮ್ಮಾದ ಮೇನ್ ಜಗದ ಬಾಮನ ಇನಾವು ಜುದಿಷ್ಟಿ ಪಾಂಡವ ಪಟೈರ ಕನ್ನ ಇಯಸೆ ಮಕೋಯ್ಗಿ ಮಯಾಮನಿ ಹಾಯ್ವರ್ಷೆ ಕನ್ನ ನಮೈತಾನ ವಾಕೈದ್ರಿ ಫಾವ ಫೊಂಗ್ಡೋಕ್ ಪೀಗನು ಕರಿಗುಮ ಫೊಂಗ್ಡೋಕ್ಲುವ ಥೋಕ್ಲವದಿ ಐಗಿ ಇನಾವು ಜುರಿಸ್ತಿರ್ನ ನಿಂಠೋಗಿ ಸಿಂಹಾಸೊಂಡ ಫಮ್ಮು ಹವಿಯಾರು ಮಯಾಮ ನಿಂಗ್ಲವ ಪಾಂಡೋಪ್ನ ಪುನಮ ಕಣ್ಣ ಇವನ ಸಿನ್ನದುನ ನಿಂಠೋ ಕುಬಂ ತಿಂದೋಕ್ಕನಿ ಕಣ್ಣದಿ ಅಂಗದೇಶ್ಗೆ ಸಿಂಹಾಸೊಂಡ ಸಹಿ ಕುಂಗ ಮಂಗಾ ಚುಪ್ನ ನಿಂಠೋ ಒಯರಕ್ಲವನು ಕಣ್ಣನ ಪಾಂಡೋಕ್ಕಿ ಪುನ್ಶಿಬು ನುಂಶಿ ಜೈ ಮಯಾಮದ ಮನಾವನ ಚಟ್ಕದ ಬಲಿ ಚಟ್ಕಿ ಲೇಂದ್ರವ ಆಡಸ್ಥಲೈರವ ಜುರಿಸ್ತೀರ ಮದಿ ಪಾಂಡೋಪ್ನಿ ಮಧುಗಿ ಕುದೊಂಗ್ ಚಾವದುದ ಕಣ್ಣಗಿ ಅಧಿಕಾರ ಥಂಜ ನಿಂಗ್ಡೇ ಮಸಿತ್ತದಿ ಇಮಾನ ಥೌಜಾನ್ಬಿ ವಾಜರಕ್ಲವೈ ನಾವು ಮಂಗಾನ ಭಾರತ್ ಭೂಮಿಗೆ ಮಪ್ಪು ಹೋಯ್ದನ ಪಾನ್ ಮಧುರಗ ಕರ್ಣಗಿ ಅಪೇನ್ ಹೋಯ್ ಜರಗೇನೆ ಅಪೋ
1: ಇಮಾಗಿ ಇಬುಮ ಕರ್ಣ ಇಮಾಬು ಕರಂನ ಕಾಂಗ್ಲಸಿಗೇನೆ ಕರ್ಣ.

0: nomaitim bharigi khonse da laisram jogesor singna khanba kelaba samji gi lerangi ekoi punatamin re makha chatha zarak pasidi oza akoi oza se sumang lelada professional oine sanchalak pamatam sida lela dol ke amuka di thengna birakpa aduga matam du da ko ek to binaki ba miu sing kana kana ka hebdo madu gi wari du sukhang da soidana nungai gani
1: aina sumang lela gi kanon sida is kum jarak pamatam da aina yau jarak pati anga ngoi gi harichandra lela gi te yau namba anjing judi ಲೈಗಿದ್ರೆ ಹೇಳ್ಬಿಡ್ತಾರೆ ಅದಕ್ಕೆ ಹುಸಿ ಹುಸಿಗಿಸಿದ ಅಹಿಂಬದ ಲೈ ಬೀರಿಬಿಸಿ ಮೀ ಮಸಿಂಗ್ ಯಾಮ್ ಝಲಕ್ತರೆ ಯಾಂಬ ತಹಲುಕಿ ತಾ ಬಿನೋಟ್ ಮಯಾಮ ಜಗಸಿಂಗ್ ದಕು ಹೈರ್ಗ ಖಂಗ್ನಪ ಯಾಮದು ಲೈಗಿದ್ರೆ ಮಾಗ ಪುಂಜರಪ್ಪ ದಗಿ ಅಹಿಂಗಾಂಗಿ ಮಯಾಮ್ನ ಥೊಯೋ ಏನೋನ ಮಸ ಖಂಗ್ಬೀರಪ ಮಿಯಾಮ್ಗೆ ಅಫಾವ ಆರ್ಟಿಸ್ಟ್ನೆ ಅಯಿ ಯಾಂಬ ಅಯ್ಯ ಪಮ್ಗೆ ತಮೋ ಇನಾ ಖೊಂಬ ಹುಸಿ ಹುಸಿ ಅದೇ ಅಹಿಂಗಾಂಗ ನುಪಿ ಸಾಬದ ಮಮ್ಮಿಂಗ್ ಚಟ್ಕಿವ ಮತಮ್ಗೆ ಹೌಸ್ ಹುಣ್ಣಬ ಲೀಲಾದಗಿ ಮಮಾ ಕುಂಬಿಗಿವ ತಾಯಂಜಮ್ಗೆ ರೂಪಚಂದ್ರ ಆಯ್ನ ಹುಸಿ ಹುಸಿ ಹಿಂಗಿಬದ ಮೊಯ್ ಇಚಲಿ ನಾವು ಖರಸಿ ಯಾಮ್ನ ನುಂಗ್ಸಿನವ ಹೇಗ್ ಪೊಂಗಿನವ ಇಚಲಿ ನಾವು ಅಮಗುಮ್ನ ಯಾಮದೊಂಗ್ನ ಖನಲ್ಗ ಲೋಯ್ನ ಜರಪ ತಿನ್ಜರಪ ನುಂಗ್ಸಿ ಜಬ ಹಾಕ್ತಾನೆ ಮೊಯ್ಗೆ ತಿನ್ನಬಸಿ ಖ್ವಾಯ್ದಿ ನುಮಾಯ್ ಅದುಗ ಅಮನ ಹುಸಿ ಹುಸಿಕ್ಷು ಹಿಂಗ್ದನ ಲೈದಿವ ಲೋಂಗಮ್ದ ಮಹಾ ಅಹಾಮದಿ ಅಚಾಮಿದಿ ಲೈರಮನಿ ಹುಸಿಂಗ್ನ ಲೋಂಗಮ್ದ ಹೊಂಟುಕೋಗ ಲೈರಗ ಲೌಸಿಗಾಮ್ಗೆ ಮಂಗಿ ಚಾಲೈನ ಅಯಾಮಜೆ ಅಹಾಮದಿ ಮಾಸು ನುಪಿ ಚಾಬಿದ ಕುಗಿ ರಾಧಾ ಚಾಬಿ ಎನ್ನ ಫಾವಗ್ರಿಮನಿ ಓನ್ ಬೋಟ್ ಲೋಂಗ್ನಮ್ ಮನಿ ಮಮೋ ಹೈ ಬಲಿ ಲಾಸಿಂಗ್ ಜೆ ನುಪಿಗಿ ರೋಲ್ ಕುಮ್ ಘೈ ಕುಮ ಮಗ ಮತಮ್ದ ದೈದ ಅಮುಕ್ ಮಾಗ ಐಗ ಪುಂಝಲ್ಲಗ ಮಮೈ ತಾರಕ್ಪದ ಪುನ್ಸಿ ಲೋರಮ್ ದೈದ ಹೈವ ತಾರೇನಿ ಟೈಮ್ ಮಿಸ್ಟಾರ್ ಆರ್ಟಿಸ್ಟ್ ಯುನೆ ನೈಬಿಜಿ ಲೌಸಿಗಾಮ್ಗೆ ಅಯಾಮ ಮಗಿ ಚಾನ್ಸಿಗ ಅಯ್ಯಗ ತವರ್ಗ ಪುಣ್ಣ ಲಿಂಕಚರಂಬ ತಾಯಿ ಮಿಸಾರಿ ಲಿಂಕಲ್ಲಮ್ಮಗ ಮತಮ್ದು ಬಂಗ್ಲಾದೇಶ ಲೈ ಫದಿಬಿ ನೋಮುಗಿ ವಾಥೋಕ್ ಅಸಂಗ್ಮ ಥರೋ ಕಾಯ್ನ ತೋ ವರ ಗುಲಿ ಗಾಯ್ನ ಸಾನಗಿ ಬಲಿಲ ಮಯಾಮ ಮಾಲಿಲ ಮಸಿಂಗ್ ಖಂಗ್ದಗೆ ಸಾನಗರ್ಬ ಇಯಾಂಬ ಸಿಂಗ್ಜಿ ಯಾಮ್ನ ನುಂಗ್ಸಿನ ಚಾನನ ಲೋಯ್ನ ಮೀನರಕ್ಪ ಇಚಲಿ ನಾವು ಇಯಾಂಬ ಹಾಕ್ತನೇ ಆಯ್ನ ಹೈಸಗಿ
0: ಆರ್ಟಿಸ್ಟ್ ಸಾಹಿಬ್ ಜಿಮ್ ತಬು ಲೋಯ್ನ ಮಥಮ್ ಹೋಯ್ಸಿ ಇಚಮ್ ಚಮ್ಸ

ಆಕಾಶವಾಣಿ ಇಂಫಾಲ್ ಥೆಂಜಿಂಗ್ ಲಗ್ಲಬ ನುಮಿದಾಂಗಿ ಮತಮಸಿದ ರೇಡಿಯೋ ಪು ತುಂಗಾಯ್ನ ತಾಬಿರಿಬ ಮಯಾಂಗಿದಮ ಪೂಜರಗ್ಲಿ ತುಂಗಾನ್ ತುಂಗಾನ್ಬ ಸೈಸಕ್ಪ ಸಿಂಗ ಸಕ್ಪ ಗೀತ್.

ಮಹಾಲಕ್ಷ್ಮಿ ಆಯರ್ನಗಿ ಗೀಡಮ್ಮ ತಾವಿರೆ ಮಧಂಗಿ ಕುದೋಲ್ದ ತಾವಿರೆಸಿ ಸೊನೆ ನಿಗಮ್ಮದಿ ಶ್ರೇಯಾ ಘೋಷಾಲ್ ಅನಿ ಪುನಃ ಸಂಗಿನಬ ಗೀಡಮ್ಮ.